ಗಗ ಗೋವಿಂದ ಕುಂದ್ರವೋ ಸಾಸ್ ಸಾಸ್ ಜಪನೀಸ್ ಕಾಂಬ ಸಾಸ ದೇಸ ಬಿಲ್ಮನಾ ಕರಿಯೋ ನೀತ.